0: हिंदुस्तानी भक्ति संगीत के कार्यक्रम के तहत अभी आप नूपुर गंगोपाध्याय से श्यामा संगीत सुन रहे थे। ये आकाशवाणी कोलकाता केंद्र की भेंट थी। यह रागम 2400 घंटे सातों दिन उपलब्ध हिंदुस्तानी भक्ति संगीत।
1: You were listening to Shyama Sangeet. Our artist was Nupur Gangopadhyay. With that, we come to the end of this evening's program of devotional songs. This program was earlier recorded and produced in the studios of All India Radio Kolkata for Ragam 24/7 on DTH anytime Indian music.
2: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 MHz.
3: ಭಕ್ತಿ ಸಂಗೀತದ ಈ ಹೊತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯರೇ, ನಿಮಗೆಲ್ಲ ಈ ಮೊದಲ ಗೀತೆಯೊಂದಿಗೆ ಸ್ವಾಗತ. ಪುರಂದರದಾಸರ ರಚನೆ, ಏಳುತ್ತ ಗೋವಿಂದಗೆ ಕೈಯ ಮುಗಿವೆ, ರಾಧಾ ಜಯಲಕ್ಷ್ಮಿಯವರ ದನಿಯಲ್ಲಿ ಕೇಳೋಣ. ವೆಲ್ಕಮ್ ಟು ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಮ್. ಟುಡೇ ವಿ ಬ್ರಿಂಗ್ ಯು ಆಸ್ ದ ಫಸ್ಟ್ ಸಾಂಗ್ ಏಳುತ್ತ ಗೋವಿಂದಗೆ ಕೈಯ ಮುಗಿವೆ, ಎ ಕಾಂಪೋಸಿಷನ್ ಆಫ್ ಪುರಂದರದಾಸ ಪ್ರೆಸೆಂಟೆಡ್ ಬೈ ರಾಧಾ ಜಯಲಕ್ಷ್ಮಿ.

ಬಸವೇಶ್ವರ ಅವರ ರಚನೆ ಕೇಳಿ. ವಚನದಲ್ಲಿ ನಾಮಾಮೃತ ತುಂಬಿ ಇಸ್ಮಾಯಿಲ್ ಗೋನಲ್ ಹಾಡಿದ್ದಾರೆ. ಲಿಸನ್ ಟು ಬಸವೇಶ್ವರಾಸ್ ಕಾಂಪೋಸಿಷನ್, ವಚನದಲ್ಲಿ ನಾಮಾಮೃತ ತುಂಬಿ, ಪ್ರೆಸೆಂಟೆಡ್ ಬೈ ಇಸ್ಮಾಯಿಲ್ ಗೋನಲ್.

ಹಾಡಿದ್ದಾರೆ ಅಕ್ಕಮಹಾದೇವಿಯವರ ರಚನೆ ಉಸಿರಿನ ಪರಿಮಳವಿರಲು. ಲಿಸನ್ ಟು ಎಂ ವೆಂಕಟೇಶಾಚಾರ್ ಹೂ ಹ್ಯಾಸ್ ಪ್ರೆಸೆಂಟೆಡ್ ಅಕ್ಕಮಹಾದೇವಿಸ್ ಕಾಂಪೋಸಿಷನ್ ಉಸಿರಿನ ಪರಿಮಳವಿರಲು.

ವ್ಯಾಸರಾಯರ ರಚನೆ. ಆ ರಂಜಿನಿ ಅವರ ಸ್ವರದಲ್ಲಿ ಕೇಳೋಣ. ಎಂದಿಗಾದರೂ ಒಮ್ಮೆ ಕೊಡು ಕಂಡ್ಯ ಹರಿಯೇ. ಲಿಸನ್ ಟು ವ್ಯಾಸರಾಯಸ್ ಕಾಂಪೋಸಿಷನ್ ಇನ್ ದ ವಾಯ್ಸ್ ಆಫ್ ಆರ್ ರಂಜಿನಿ. ಎಂದಿಗಾದರೂ ಒಮ್ಮೆ ಕೊಡು ಕಂಡ್ಯ ಹರಿಯೇ.

ನರಸಿಂಹನಾಯಕವರ ದನಿಯಲ್ಲಿ ಕೇಳೋಣ ಪುರಂದರದಾಸರ ಈ ರಚನೆ. ಸುಂದರ ಮೂರ್ತಿ ಮುಖ್ಯ ಪ್ರಾಣ ಬಂದ ಮನೆಗೆ. ಲಿಸನ್ ಟು ನರಸಿಂಹನಾಯಕ್ ಪ್ರೆಸೆಂಟಿಂಗ್ ಪುರಂದರದಾಸಾಸ್ ಕಾಂಪೋಸಿಷನ್ ಸುಂದರ ಮೂರ್ತಿ ಮುಖ್ಯ ಪ್ರಾಣ ಬಂದ ಮನೆಗೆ.

ಎಂಆರ್ ಮಂಜುಳಾ ಅವರ ಸ್ವರದಲ್ಲಿ ಸಕಲೇಶ ಮಾದರಸ ಅವರ ರಚನೆ ಮೂಡಿಬರುತ್ತಿದೆ. ಮೃತಿಕೆ ಒಂದರಲ್ಲಿ ಆದ ಬಾಂಡದಂತೆ ಲಿಸನ್ ಟು ಎಂಆರ್ ಮಂಜುಳಾ ಪ್ರೆಸೆಂಟಿಂಗ್ ಸಕಲೇಶ ಮಾದರಸಾಸ್ ಕಾಂಪೋಸಿಷನ್. ಮೃತಿಕೆ ಒಂದರಲ್ಲಿ ಆದ ಬಾಂಡದಂತೆ

ಪುರಂದರದಾಸರ ರಚನೆ. ದನಿ ನೀಡಿದ್ದಾರೆ ಶಾಂತಾ ಜೈತೀರ್ಥ ಮತ್ತು ಸಂಗಡಿಗರು. ಗಂಗಾ ಜನನಿಯೇ ನಿನ್ನನು ಪೂಜಿಸೆ. ಲಿಸನ್ ಟು ಶಾಂತಾ ಜೈತೀರ್ಥ ಅಂಡ್ ಪಾರ್ಟಿ ಪ್ರೆಸೆಂಟಿಂಗ್ ಪುರಂದರದಾಸಾಸ್ ಕಾಂಪೋಸಿಷನ್ ಗಂಗಾ ಜನನಿಯೇ ನಿನ್ನನು ಪೂಜಿಸೆ.

ಕೆಜಿ ಕನಕಲಕ್ಷ್ಮಿ ಹಾಡಿದ್ದಾರೆ ಬಸವೇಶ್ವರ ಅವರ ಈ ರಚನೆ ವಿಷಯವೆಂಬ ಅಸುರನಿನ್ನು. ಲಿಸನ್ ಟು ಕೆಜಿ ಕನಕಲಕ್ಷ್ಮಿ ಪ್ರೆಸೆಂಟಿಂಗ್ ಬಸವೇಶ್ವರ ಕಾಂಪೋಷನ್ ವಿಷಯವೆಂಬ ಅಸುರನಿನ್ನು.

ಕಾರ್ಯಕ್ರಮದ ಕಡೆಗೆ ಕೇಳೋಣ. ಎಂ ವೆಂಕಟೇಶಾಚಾರ್ ಮತ್ತು ಕೆಜಿ ಕನಕಲಕ್ಷ್ಮಿ ಅವರ ಸ್ವರದಲ್ಲಿ ಕನಕದಾಸರ ರಚನೆ ನೆನೆಯಬಾರದೆ ಮನವೇ ಪರಮ ಪಾವನನ. ಲಿಸನ್ ಟು ಎಂ ವೆಂಕಟೇಶಾಚಾರ್ ಅಂಡ್ ಕೆಜಿ ಕನಕಲಕ್ಷ್ಮಿ ಪ್ರೆಸೆಂಟಿಂಗ್ ಕನಕದಾಸಾಸ್ ಕಾಂಪೋಸಿಷನ್ ನೆನೆಯಬಾರದೆ ಮನವೇ ಪರಮ ಪಾವನನ.

0: ಪ್ರಿಯ ಕೇಳುಗರೆ, ಇಂದಿನ ಭಕ್ತಿ ಸಂಗೀತದ ಕಾರ್ಯಕ್ರಮ ನೀವಿದುವರೆಗೂ ಕೇಳಿದ್ದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಅರ್ಪಣೆ. ಡಿಯರ್ ಲಿಸ್ನರ್ಸ್, ದ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ಈಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿಟೈಮ್ ಇಂಡಿಯನ್ ಮ್ಯೂಸಿಕ್.
1: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಅಮೃತ ಗುರುಕುಲ ಸಂಗೀತ ಪಾಠ ಹೇಳಿಕೊಡುತ್ತಾರೆ ಅರ್ಚನಾ ಎ ಕುಲಕರ್ಣಿ, ಭಾಗವಹಿಸುವ ವಿದ್ಯಾರ್ಥಿನಿ ಅಂಜನಾ ಎನ್ ಮೂರ್ತಿ.
2: ನಮಸ್ಕಾರ ಮೇಡಮ್.
3: ನಮಸ್ಕಾರ ಅಂಜನಾ. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಪ್ರಾಣೇಶ ದಾಸರ ಒಂದು ಕೃತಿನ ಕಲಿತಾ ಇದ್ದೀವಿ.
2: ಸರಿ.
3: ಅದು ಸೋಹನಿ ರಾಗದಲ್ಲಿದೆ.
2: ಸರಿ ಮ್ಯಾಮ್.
3: ನಾನು ಮೊದಲೇದಾಗಿ ನಿಮಗೆ ಪ್ರಾಣೇಶ ದಾಸರ ಬಗ್ಗೆ ಸ್ವಲ್ಪ ವಿವರಣೆನ ಕೊಡ್ತೀನಿ, ಆಮೇಲೆ ರಾಗದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ, ಆಮೇಲೆ ಸಾಹಿತ್ಯ ಆದಮೇಲೆ ಮತ್ತೆ ಹಾಡಲಿಕ್ಕೆ ಹೇಗೆ ಹಾಡಬೇಕು ಅನ್ನೋದು ಹೇಳ್ಕೊಡೋದು. ಈ ಥರ ಇದೆ. ಮೊದಲನೇದಾಗಿ ಪ್ರಾಣೇಶ್ ದಾಸರು, ಇವರ ಹೆಸರು ತುಂಬ ಪರಿಚಿತ ಇದೆ ದಾಸ ಸಾಹಿತ್ಯದಲ್ಲಿ. ಇವರು ಮಾನವೀಯ ಮುನಿಪುಂಗವ ಶ್ರೀ ಜಗನ್ನಾಥ ದಾಸರ ಶಿಷ್ಯರು. ಯಾಕಂದರೆ ಜಗನ್ನಾಥ ದಾಸರ ಹೆಸರು ಎಲ್ಲರೂ ಕೇಳಿದ್ದಾರೆ, ಎಲ್ರಿಗೂ ಗೊತ್ತವ್ರದ್ದು. ಯಾಕಂದರೆ ಹರಿಕಥಾಮೃತ ಸಾರ ಅನ್ನುವಂಥ ಒಂದು ಮಹಾನ್ ಗ್ರಂಥ ಬರೆದಿರುವಂಥ ಅಪರೋಕ್ಷ ಜ್ಞಾನಿಗಳು ಅವರ ಶಿಷ್ಯರು ಇವರು ಪ್ರಾಣೇಶ ದಾಸರು. ಅವರಿಂದಾನೇ ಇವರು ಪ್ರಾಣೇಶ ವಿಠಲ ಅನ್ನುವಂಥ ಒಂದು ಅಂಕಿತವನ್ನು ಪಡಿತಾರೆ. ಆಮೇಲೆ ಸುಮಾರು ಕೃತಿಗಳನ್ನ ಕನ್ನಡ ಸಾಹಿತ್ಯ ಅಷ್ಟೇ ಅಲ್ಲ, ಅವರು ಸಂಸ್ಕೃತ ಪಂಡಿತರು ಕೂಡ ಆಗಿದ್ದರು ಅವರು. ಯಾಕಂದರೆ ಜಗನ್ನಾಥ ದಾಸರು ಕೂಡ ತುಂಬ ದೊಡ್ಡ ಸಂಸ್ಕೃತ ಪಂಡಿತರಾಗಿದ್ದರು. ಅವರಿಗೆ ಕನ್ನಡದಲ್ಲಿ ಬರೆಯೋದು ಅಷ್ಟು ಇದು ಇರಲಿಲ್ಲ, ಅವರಿಗೆ ಮೊದಲು ಅಭ್ಯಾಸ ಇರಲಿಲ್ಲ. ಆಮೇಲೆ ಸಂಸ್ಕೃತದಲ್ಲೇ ಸಾಕಷ್ಟು ಗ್ರಂಥಗಳನ್ನ ಬರೆದಿದ್ದಾರೆ. ಆದರೆ ಆಮೇಲೆ ಅವ್ರಿಗೆ ವಿಜಯದಾಸರಿಂದ ಪ್ರೇರಣೆ ಆಗಿಬಿಟ್ಟು ಅವ್ರಿಗೇನಾಗುತ್ತೆ ಕನ್ನಡದಲ್ಲಿ ರಚಿಸಬೇಕು ಅನ್ನುವಂಥ ಒಂದು ಆಜ್ಞೆ ಆಗುತ್ತೆ ಅವ್ರಿಗೆ. ಅದಕ್ಕೆ ಅವರು ಕನ್ನಡದಲ್ಲಿ ರಚಿಸಿ ಹರಿಕಥಾಮೃತ ಸಾರನ ಬರ. ಅದೇ ಥರ ಇವರು ಪ್ರಾಣೇಶ್ ದಾಸರು ಕೂಡ ಸಂಸ್ಕೃತ ವಿದ್ವಾಂಸರಿಗೆ ಸಾಕಷ್ಟು ಗ್ರಂಥಗಳನ್ನ ಬರೆದಿದ್ದಾರೆ. ಅವರಿಗೆ ಜಗನ್ನಾಥ ದಾಸರು ಅನುಗ್ರಹ ಮಾಡಿಬಿಟ್ಟು ಅಂಕಿತ ಕೊಟ್ಬಿಟ್ಟು ನೀವು ದಾಸ ಸಾಹಿತ್ಯವನ್ನು ಮುಂದುವರಿಸ್ಕೊಂಡು ಹೋಗಿ ಅಂತ ಆಜ್ಞೆ ಮಾಡಿದ್ದಕ್ಕೆ ಅವರು ಸಾಕಷ್ಟು ಗೀತೆಗಳನ್ನ ಬರೆದಿದ್ದಾರೆ. ತುಂಬ ಮಹಾಮಹಿಮರು, ಮತ್ತೆ ಅವರು ಕೂಡ ಅಪರೋಕ್ಷ ಜ್ಞಾನಿಗಳು. ಅಂಥವ್ರ ಇವತ್ತೊಂದು ನಾವು ಕೃತಿನ ನಾನು ನಿಮಗೆ ಕಲಿಸ್ತಾ ಇದ್ದೀನಿ. ಅದು ಸೋಹನಿ ರಾಗದಲ್ಲಿದೆ. ಪ್ರಾಣೇಶ್ ದಾಸರ ಬಗ್ಗೆ ಸ್ವಲ್ಪ ಇಷ್ಟು ಗಮನ ಇಟ್ಕೋಬೇಕು, ಯಾಕಂದ್ರೆ ನೆನ್ಪಿಟ್ಕೋಬೇಕು ಯಾರು ಬರೆದಿರೋದು ಅಂತ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಸೋಹನಿ ರಾಗ, ಸೋಹನಿ ಇದು ಹಿಂದೂಸ್ತಾನಿ ಶೈಲಿಯಲ್ಲಿ ಸೋಹನಿ ರಾಗ ಉತ್ತರಾಂಗ ಪ್ರಧಾನವಾದಂಥ ರಾಗ. ಇದು ಇದನ್ನು ಎಲ್ಲರೂ ಮಧ್ಯರಾತ್ರಿಯ ನಂತರನೇ ಹಾಡ್ತಾರೆ. ಇದನ್ನ ಶಾಸ್ತ್ರೀಯ ಸಂಗೀತ ವಿಭಾಗದಲ್ಲಿ ಹೇಳಬೇಕು ಅಂದರೆ ಇದನ್ನ ಮಧ್ಯರಾತ್ರಿಯ ಮಾರ್ವ ಥಾಟನ್ನಲ್ಲಿ ಹುಟ್ಟಿರುವಂಥ ರಾಗ. ಈ ರಾಗದಲ್ಲಿ ಪಂಚಮ ವರ್ಜ ಇದೆ. ಇದಕ್ಕೆ ನಿಕಟ ಅಂದರೆ ಪುರಿಯಾ ರಾಗ ಸ್ವಲ್ಪ ನಿಕಟ ಆಗುತ್ತೆ. ಪುರಿಯಾ ರಾಗವನ್ನು ಹಾಡುವಾಗ ನಾವು ಪೂರ್ವಾಂಗ ಪ್ರಧಾನವಾದಂಥ ರಾಗ ಅಂತ ಹೇಳ್ತೀವಿ. ಅದಕ್ಕೆ ಪುರಿಯಾ ರಾಗವನ್ನು ಉತ್ತರಾಂಗ ಪ್ರಧಾನವಾಗಿ ಹಾಡಿಬಿಟ್ರೆ ನಮಗೆ ಸೋಹನಿ ರಾಗದ ಒಂದು ಅನುಭವ ಬರುತ್ತೆ, ಹಾಡಬೇಡಿ ಅಂತ ಹೇಳ್ತಾರೆ. ಅದೇ ರೀತಿ ಇದನ್ನು ನಾವೀಗ ಉತ್ತರಾಂಗ ಜಾಸ್ತಿ ನಾವು ನಮ್ಮದು ಒಂದು ವಿಸ್ತಾರ ಮಾಡೋದೆಲ್ಲ ಉತ್ತರಾಂಗದಲ್ಲೇ ಮಾಡಬೇಕಾಗತ್ತೆ. ಆರೋಹದಲ್ಲಿ ರಿಷಭ ವರ್ಜ ಇದೆ ಇದರೊಳಗೆ. ಆದರೂ ಕೂಡ ಈ ಸುಗಮ ಸಂಗೀತದಲ್ಲಿ ಕೆಲವೊಂದು ಸಾರಿ ಬಳಸಿದ್ರು ಏನು ತಪ್ಪಿಲ್ಲ. ಶಾಸ್ತ್ರೀಯವಾಗಿ ಹೇಳಬೇಕಂದ್ರೆ ಇದರ ರಿಷಭ ವರ್ಜ್ಯವಾಗಿದೆ ಇದರೊಳಗೆ. ಆಮೇಲೆ ಕೋಮಲ ರಿಷಭ ಮತ್ತೆ ತೀವ್ರ ಮಧ್ಯಮದ ಪ್ರಯೋಗ ಇದೆ ಈ ರಾಗಕ್ಕೆ. ಅದೇ ಒಂದು ಆ ರಾಗದ ಒಂದು ಭಾಸವನ್ನು ಕೊಡ್ತದೆ ನಮಗೆ, ಕೋಮಲ್ರಿ ಮತ್ತೆ ತೀವ್ರ ಮಧ್ಯಮ. ವಾದಿ ದೈವತ, ಸಂವಾದಿ ಗಾಂಧಾರ. ಸಮಯ ನಾನು ಹೇಳಿದಾಗೆ ಇದೆ ಮಧ್ಯರಾತ್ರಿಯ ನಂತರ ಹಾಡುವಂಥ ತುಂಬ ಒಂದು ಗಂಭೀರವಾದಂಥ ರಾಗ. ಔಢವ ಷಾಢವ ಜಾತಿ, ಔಢವ ಅಂದರೆ 5 ಸ್ವರಗಳಿರುವಂಥ ಒಂದು ರಾಗ, ಷಾಢವ ಅಂದರೆ 6. ಸೊ ಹೋಗುವಾಗ ನಿಮಗೆ ಆರೋಹದಲ್ಲಿ 5 ಸ್ವರಗಳು ಬರುತ್ತೆ, ರೇ ನಿಮಗೆ ಅವರೋಹದಲ್ಲಿ ಬರೋದನ್ನ ಷಾಢವ ಅಂತ ಹೇಳ್ತೀವಿ. ಇದು ತುಂಬ ಸುಂದರವಾದಂಥ ರಾಗ, ಭಕ್ತಿಗೀತೆಗಳನ್ನ ಹಾಡ್ತಾರೆ, ಮತ್ತು ಸಾಕಷ್ಟು ಜನಪ್ರಿಯವಾದಂಥ ರಾಗ ಇದು, ಎಲ್ಲರೂ ಬಳಸುವಂಥ ರಾಗ. ಈ ರಾಗದ ಬಗ್ಗೆ ನಿಮಗೆ ವಿವರಗಳು ಸಿಕ್ಕಿದೆ ಅನ್ಸುತ್ತೆ.
2: ಹೌದು ಮ್ಯಾಮ್.
3: ಅದರ ಆರೋಹ ಮತ್ತು ಅವರೋಹ ಹೇಳ್ತೀನಿ.

0: ಈ ರಾಗ ನಮ್ಮ ವಿಸ್ತಾರ ಆಲಾಪಗಳೇನೇ ಇದ್ರು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಉತ್ತರಾಂಗ ಪ್ರಧಾನ ಅಲ್ಲಿ ಮಾಡ್ಬೇಕು ನಾವು ಜಾಸ್ತಿ. ಸ್ವಲ್ಪ ಜಾಸ್ತಿ ಹೊತ್ತು ನಿಲ್ಬಾರ್ದು ಇಷ್ಟೇ ಇದರೊಳಗೆ, ಅದು ಒಂದು ಇದು ಪೂರ್ವಾಂಗದಲ್ಲಿ ಇಷ್ಟೇ, ಅದೊಂದು ರೂಲ್ಸ್ ಇದೆ ಈ ರಾಗ ಮತ್ತು ಪುರಿಯ ಎರಡು ವಿರುದ್ಧವಾಗಿರುವಂತಹ ರಾಗಗಳು. ಇದರಲ್ಲಿ ನಾನು ಕಾಯೆ ನಿನ್ನ ಪದ ತೋಯಜ ಕೆರಗು ಅಂತ ಒಂದು ಪ್ರಾಣೇಶ್ ದಾಸರ ಕೃತಿ, ಇದು ಲಕ್ಷ್ಮೀ ದೇವಿಯನ್ನ ಕುರಿತಂತ ಹಾಡು. ಕಾಯೆ ನಿನ್ನ ಪದ ತೋಯಜ, ತೋಯಜ ತೋಯಜ ಅಂದ್ರೆ ಕಮಲ, ಕಮಲ ತೋಯ ಅಂದ್ರೆ ನೀರು, ಅಜ ಅಂದ್ರೆ ಹುಟ್ಟು ಅಂತ ಅರ್ಥ, ನೀರಿನಲ್ಲಿ ಹುಟ್ಟಿರುವಂತಹದ್ದು ಕಮಲ. ತೋಯಜ ಕೆರವು, ನಿನ್ನ ಪಾದ ಕಮಲಗಳಿಗೆ ಎರುಕ್ತೀನಿ ಅಂತ ಲಕ್ಷ್ಮೀ ದೇವಿಯನ್ನ ಕುರಿತು ಒಂದು ಸ್ತೋತ್ರ ಮಾಡಿದ್ದಾರೆ. ಇದರೊಳಗೆ ಮಾಯಾದೇವಿ ಅಂದ್ರೆ ಅದು ಒಂದು ಲಕ್ಷ್ಮಿ ಹೆಸರು, ಅದು ಅವಳೇ ಒಂದು ಮಾಯೆಯನ್ನು ಮಾಡ್ತಾಳೆ ಎಲ್ಲರ ಮನಸ್ಸಿಗೆ ಅಂತ ಒಂದು ಇದೆ. ಮಾಯಾದೇವಿ ಹರಿಕಾಯ ನಿವಾಸಿ, ಹರಿಯ ಒಂದು ವಕ್ಷಸ್ಥಳದಲ್ಲಿ ವಾಸ ಮಾಡ್ತಾ ಅದಕ್ಕೆ ಕಾಯ ನಿವಾಸಿನಿ, ವಿಷ್ಣುವಿನ ಕಾಯದಲ್ಲಿ ನೆನೆಸಿರುವಂಥವಳು ಅಂತ ಒಂದು ಕೃತಿ ಇದೆ. ಇದು ನೀನು ಈ ಕೃತಿನ ಬರ್ತ್ಕೊಳ್ತೀಯ ಇವತ್ತು? ತುಂಬಾ ಚೆನ್ನಾಗಿದೆ, ಇನ್ನು ಚರಣಗಳು ತುಂಬಾ ಚೆನ್ನಾಗಿದೆ. ಇದು ನಾ ಬರೀ ಪಲ್ಲವಿ ಮಾತ್ರ ಹೇಳಿದ್ದೀಗ. ಕಾಯೆ
1: ಕಾಯೆ
0: ನಿನ್ನ
1: ನಿನ್ನ
0: ಪದ
1: ಪದ

0: ಇದು ಮೊದಲನೇ ಒಂದು ಲೈನು. ಮಾಯಾದೇವಿ
1: ಮಾಯಾದೇವಿ
0: ಹರಿ
1: ಹರಿ
0: ಕಾಯ
1: ಕಾಯ
0: ನಿವಾಸೆ
1: ನಿವಾಸೆ
0: ನಿವಾಸಿನಿ ಅಂತ ಕೂಡ ಕೆಲವರು ಹೇಳ್ತಾರೆ, ಕಾಯ ನಿವಾಸೆ ಅಂತ ನಾನಿಲ್ಲಿ ತಗೊಂಡಿದ್ದೀನಿ.
1: ಸರಿ. ಮಾಯಾದೇವಿ
0: ಹರಿ
1: ಕಾಯ
0: ನಿವಾಸೆ. ಇದು ಪಲ್ಲವಿ. ಇದು ಆಮೇಲೆ ಇದು ನೆಕ್ಸ್ಟ್ ಮೊದಲನೇ ಚರಣ ಬರ್ಕೋ, ಚರಣ ಬರ್ಕೋ. ಬುದ್ಧಿಯ ಪ್ರೇರಿಸೆ
1: ಬುದ್ಧಿಯ ಪ್ರೇರಿಸೆ
0: ಪ್ರದ್ಯುಮ್ನನ
1: ಪ್ರದ್ಯುಮ್ನನ
0: ಸತಿ
1: ಸತಿ
0: ಬುದ್ಧಿಯ ಪ್ರೇರಿಸೆ
1: ಬುದ್ಧಿಯ
0: ಪ್ರೇರಿಸೆ ಪ್ರದ್ಯುಮ್ನನ ಸತಿ. ಕದ್ದಮ ಜಾಲಯೇ
1: ಕದ್ದ
0: ಜಾಲಯೇ
1: ಜಾಲಯೇ
0: ಭದ್ರ ಶರೀರೆ
1: ಭದ್ರ ಶರೀರೆ
0: ಕದ್ದಮ ಜಾಲಯೇ
1: ಕದ್ದಮ ಜಾಲಯೇ
0: ಭದ್ರ ಶರೀರೆ
1: ಭದ್ರ ಶರೀರೆ.
0: ಇದು ಮೊದಲನೇ ಒಂದು ಚರಣ.
1: ಮೊದಲನೇ ಚರಣ ಮುಗಿತ ಮ್ಯಾಮ್?
0: ಹಾ, ಮೊದಲನೇ ಚರಣ ಮುಗಿತು. ಇದು ಇನ್ನೊಂದ್ಸರಿ. ಬುದ್ಧಿಯ ಪ್ರೇರಿಸೆ
1: ಬುದ್ಧಿಯ ಪ್ರೇರಿಸೆ
0: ಪ್ರದ್ಯುಮ್ನನ ಸತಿ
1: ಪ್ರದ್ಯುಮ್ನನ ಸತಿ.
0: ಇದು ಮೊದಲನೇ ಚರಣದಲ್ಲಿ ಮೊದಲೇ ಲೈನ್ ಇದು. ಓಕೆ. ಆಮೇಲೆ ಕದ್ದಮ ಜಾಲಯೇ
1: ಕದ್ದಮ ಜಾಲಯೇ
0: ಭದ್ರ ಶರೀರೆ
1: ಭದ್ರ ಶರೀರೆ.
0: ಇದು ಮೊದಲನೇದು ಚರಣ ಮುಗೀತು. ಮತ್ತೆ ಎರಡನೇ ಬರ್ಕೊಂಡ್ಲಾ. ಇಂಗಡಲಾತ್ಮಜೆ
1: ಇಂಗಡಲಾತ್ಮಜೆ
0: ಅಂಗನೆ
1: ಅಂಗನೆ
0: ಕುಲಮಣಿ
1: ಕುಲಮಣಿ
0: ಇಂಗಡಲಾತ್ಮಜೆ
1: ಇಂಗಡಲಾತ್ಮಜೆ
0: ಅಂಗನೆ
1: ಅಂಗನೆ
0: ಕುಲಮಣಿ
1: ಕುಲಮಣಿ
0: ರಂಗನ
1: ರಂಗನ
0: ಪದಕಂಜ
1: ಪದಕಂಜ
0: ಭೃಂಗೆ
1: ಭೃಂಗೆ
0: ಸರೋರುಹೆ
1: ಸರೋರುಹೆ.
0: ಏನ್ ಬರ್ಕೊಂಡಿದ್ಯಾ
1: ಸೆಕೆಂಡ್ ಲೈನ್ ಇನ್ನೊಂದ್ಸಲಿ ಹೇಳಿವ?
0: ರಂಗನ ಪದಕಂಜ
1: ರಂಗನ ಪದಕಂಜ
0: ಭೃಂಗೆ
1: ಭೃಂಗೆ
0: ಸರೋರುಹೆ
1: ಸರೋರುಹೆ ಇಂಗಡ ಲಾತ್ಮಜೆ ಅಂಗನೆ
0: ಕುಲಮಣಿ
1: ರಂಗನ ಪದ ಕಂಜ ಭೃಂಗೆ
0: ಸರೋ
1: ಸರೋವರ
0: ಸರೋರುಹೆ ಸರೋರುಹೆ
1: ಸರೋರುಹೆ
0: ಭೃಂಗೆ ಅಂತ. ಭೃಂಗ ಅನ್ನೋದನ್ನ ಅವರು ಲಕ್ಷ್ಮೀದೇವಿಗೆ ಭೃಂಗೆ ಅಂತ ಹೇಳಿದ್ದಾರೆ. ಒಳ್ಳೆ ಒಳ್ಳೆ ಪದವನ್ನು ಯೂಸ್ ಮಾಡಿದ್ದಾರೆ. ನಾವು ಸ್ತ್ರೀಲಿಂಗ ಪುಲ್ಲಿಂಗ ಯೂಸ್ ಮಾಡ್ತೀವಲ್ಲ ಆ ರೀತಿಲಿ ಭೃಂಗೆ ಅಂತ, ಭೃಂಗ ಭೃಂಗೆ ಅಂತ, ಅದು ಹೊಸ ಒಂದು ಇದು ಶೈಲಿ. ಇದು ಎರಡನೇ ರಂಗನ ಪದಕಂಜ ಅಂದ್ರೆ ರಂಗ ವಿಷ್ಣುವಿನ ಪಾದದಲ್ಲಿ ಪಾದ ಪದಕಂಜ ಅಂತಂದ್ರೆ ಪಾದ ಕಮಲ ಮತ್ತೆ ಕಮಲದ ಭೃಂಗ ಅಂತ ಅವಳಿಗೆ ಹೇಳ್ದಂಗೆ. ಅಲ್ಲಿಯೇ ಅವಳ ದೃಷ್ಟಿ ಇರುತ್ತೆ, ಅವಳ ಗಮನ ಇರುತ್ತೆ ವಿಷ್ಣುವಿನ ಪಾದದಲ್ಲಿ ಅಂತ ಹೇಳ್ದಂಗೆ. ರಂಗನ ಪದಕಂಜ ಭೃಂಗೆ ಸರೋರುಹೆ ಎರಡನೇ ಚರಣ ಆಯ್ತಲ್ವಾ? ಈಗ ಸ್ವಲ್ಪ ಪಲ್ಲವಿ ಸ್ವಲ್ಪ ಹಾಡಲಿಕ್ಕೆ ಹೇಳ್ತೀನಿ. ಓಕೆ
1: ಸರಿ.

0: ಸರಿ ಅಮ್ಮ. ಇಲ್ಲಿ ಪಲ್ಲವಿಯನ್ನು ಕಲ್ತ್ಕೊಂಡಿವಿ ಇವತ್ತು. ನಾನು ಮುಖ್ಯವಾದ ಸ್ವರಗಳನ್ನ ಹೇಳಿರ್ತೀನಿ. ನಾವು ಮಧ್ಯ ಮಧ್ಯ ನಮಗೆ ನಮ್ಮ ಭಾವ ಇದನ್ನ ನೋಡಿಕೊಂಡು ನಾವು ಅಲ್ಪ ಚೇಂಜ್ ಮಾಡಿಕೊಂಡು ಕೂಡ ತುಂಬ ಸುಂದರವಾಗಿ ಕಾಣಿಸುತ್ತೆ ಈ ರಾಗ. ಇದರಲ್ಲಿ ಭಕ್ತಿ ಮುಖ್ಯ, ಭಾವ ಮುಖ್ಯ. ಮುಂದಿನ ಒಂದು ತರಗತಿಯಲ್ಲಿ ಮತ್ತೆ ಮುಂದಿನ ಕಲಿಯೋಣ. ಓಕೆ ಓಕೆ.
1: ನಮಸ್ಕಾರ ಮೇಡಮ್.
0: ನಮಸ್ಕಾರ ಅಮ್ಮ.
2: ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಹೇಳಿಕೊಟ್ಟವರು ಅರ್ಚನಾ ಎ ಕುಲಕರ್ಣಿ, ಭಾಗವಹಿಸಿದ ವಿದ್ಯಾರ್ಥಿನಿ ಅಂಜನಾ ಎನ್ ಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ, ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದೀಗ ಶ್ರೀ ಅರವಿಂದ್ ಧಿಗೆ ಅವರಿಂದ ಸಿತಾರ್ ವಾದನ ಕೇಳಿ. ರಾಗ್ ನಟ ಭೈರವ್.
4: ಲಿಸನ್ ಟು ಹಿಂದೂಸ್ತಾನಿ ಸಿತಾರ್ ರಿಸೈಟಲ್ ಬೈ ಶ್ರೀ ಅರವಿಂದ್ ಧಿಗೆ. ರಾಗ್ ನಟ ಭೈರವ್.

0: ಇದುವರೆಗೂ ಶ್ರೀ ಅರವಿಂದ್ ಧಿಗೆ ಅವರಿಂದ ಸಿತಾರ್ ವಾದನದಲ್ಲಿ ರಾಗ್ ನಟಭೈರವ್ ಆಲಿಸಿದಿರಿ. ತಬಲಾ ಸಾಥ್ ಶ್ರೀ ಸೂರಜ್ ಪುರಂಧರೆ. ಕಾರ್ಯಕ್ರಮವನ್ನ ಮುಂದುವರಿಸುತ್ತಾ ಇನ್ನು ಮುಂದೆ ಕೇಳಿ ರಾಗ್ ಬೃಂದಾವನಿ ಸಾರಂಗ್.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಶ್ರೀ ಅರವಿಂದ ಧಿಗೆ. ಈಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಸೂರಜ್ ಪುರಂಧರೆ. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಬೃಂದಾವನಿ ಸಾರಂಗ್.

0: ಇದುವರೆಗೂ ಶ್ರೀ ಅರವಿಂದ್ ಧಿಗೆ ಅವರಿಂದ ಸಿತಾರ್ ವಾದನದಲ್ಲಿ ರಾಗ್ ಬೃಂದಾವನಿ ಸಾರಂಗ್ ಆಲಿಸಿದಿರಿ. ತಬಲಾ ಸಾಥ್ ನೀಡಿದವರು ಶ್ರೀ ಸೂರಜ್ ಪುರಂಧರೆ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಶ್ರೀ ಅರವಿಂದ ಧಿಗೆ. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಸೂರಜ್ ಪುರಂಧರೆ. ದಿಸ್ ಪ್ರೋಗ್ರಾಮ್ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಕಾಶವಾಣಿ ಧಾರವಾಡ್, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಏಕೆ ಜಗದೀಶ್ ಅವರ ಹಾಡುಗಾರಿಕೆಯನ್ನು. ವಯಲಿನ್ ಸಹಕಾರದಲ್ಲಿದ್ದಾರೆ ಎಂಎಸ್ ಗೋವಿಂದ ಸ್ವಾಮಿ, ಮೃದಂಗ ಜಿಎಸ್ ನಾಗರಾಜ್ ಅವರಿಂದ. ಮೊದಲಿಗೆ ಲಂಬೋದರ ಸೋದರ ಕಲ್ಯಾಣಿ ರಾಗ ಸಂಕೀರ್ಣ ಛಾಪುತಾಳದಲ್ಲಿದೆ, ರಚನೆ ಮುತ್ತಯ್ಯ ಭಾಗವತರ್. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ವೋಕಲ್ ರೆಂಡಿಷನ್ ಬೈ ಎ ಕೆ ಜಗದೀಶ್. ಈಸ್ ಅಕಂಪನಿಡ್ ಆನ್ ದ ವಯಲಿನ್ ಬೈ ಎಂ ಎಸ್ ಗೋವಿಂದ ಸ್ವಾಮಿ, ಆನ್ ದ ಮೃದಂಗಂ ಜಿಎಸ್ ನಾಗರಾಜ್. ಟು ಬಿಗಿನ್ ವಿತ್ ಲಂಬೋದರ ಸೋದರ, ರಿಟನ್ ಬೈ ಮುತ್ತಯ್ಯ ಭಾಗವತರ್, ಸೆಟ್ ಟು ಕಲ್ಯಾಣಿ ರಾಗ ಸಂಕೀರ್ಣ ಚಾಪತಾಳ.

ತ್ಯಾಗರಾಜರು ಬರೆದಿರುವ ಪರಿಯಾಚಕಮ ವಾಚಸ್ವತಿ ರಾಗ ರೂಪಕತಾಳ. ಪರಿಯಾಚಕಮ ರಿಟನ್ ಬೈ ತ್ಯಾಗರಾಜ, ಸೆಟ್ಟು ವಾಚಸ್ಪತಿ ರಾಗ ರೂಪಕತಾಳ.

ಏನೆಂದು ಕೊಂಡಾಡಿ ಸ್ತುತಿಸುವೆನು ದೇವ. ಕನಕದಾಸರ ದೇವರನಾಮ ಭಾಗ್ಯಶ್ರೀ ರಾಗ ಖಂಡಚಾಪತಾಳದಲ್ಲಿದೆ. ಏನೆಂದು ಕೊಂಡಾಡಿ ಸ್ತುತಿಸುವೆನು ದೇವ. ಸೆಟ್ಟು ಭಾಗ್ಯಶ್ರೀ ರಾಗ ಖಂಡಚಾಪತಾಳ, ರಿಟರ್ನ್ ಬೈ ಕನಕದಾಸ.

ಇದುವರೆಗೂ ಎಕೆ ಜಗದೀಶ್ ಅವರ ಹಾಡುಗಾರಿಕೆಯನ್ನು ಆಲಿಸಿದ್ರಿ. ವಯಲಿನ್ ಸಹಕಾರ ನೀಡಿದವರು ಎಂಎಸ್ ಗೋವಿಂದಸ್ವಾಮಿ, ಮೃದಂಗ ಜಿಎಸ್ ನಾಗರಾಜ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಟು ಲಿಸ್ನರ್ಸ್ ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ವೋಕಲ್ ರೆಂಡಿಷನ್ ಬೈ ಎಕೆ ಜಗದೀಶ್. ಇ ವಾಸ್ ಅಕಂಪನಿಡ್ ಆನ್ ದ ವಯಲಿನ್ ಬೈ ಎಂಎಸ್ ಗೋವಿಂದಸ್ವಾಮಿ, ಆನ್ ದ ಮೃದಂಗಂ ಜಿಎಸ್ ನಾಗರಾಜ್. ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಎನಿ ಮ್ಯೂಸಿಕ್.

ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ, ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನು ಮುಂದೆ ಕೇಳಿ ಆಕಾಶವಾಣಿ ನಿಲಯದ ಕಲಾವಿದರಿಂದ ವಾದ್ಯವೃಂದ. ಇಂದಿನ ಕಾರ್ಯಕ್ರಮದಲ್ಲಿ ಶ್ಯಾಮಶಾಸ್ತ್ರಿ ಅವರ ರಚನೆಗಳನ್ನು ಕೇಳುವಿರಿ. ಮೊದಲಿಗೆ ಕೇಳಿ ಒಂದು ಸ್ವರಜತಿ, ರಾವೆ ಹಿಮಗಿರಿ ಕುಮಾರಿ, ತೋಡಿರಾಗ ಆದಿತಾಳದಲ್ಲಿ. ಆಕಾಶವಾಣಿ. ಡಿಯರ್ ಲಿಸ್ನರ್ಸ್, ಯು ಆರ್ ಟ್ಯೂನ್ಡ್ ಇನ್ ಟು ಅಮೃತವರ್ಷಿಣಿ, ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ ಚಾನೆಲ್. ಕಂಟಿನ್ಯೂಯಿಂಗ್ ದ ಕ್ಲಾಸಿಕಲ್ ಪ್ರೋಗ್ರಾಮ್, ವಿ ನೌ ಬ್ರಿಂಗ್ ಯು ಆನ್ ಇನ್ಸ್ಟ್ರುಮೆಂಟಲ್ ಎನ್ಸೆಂಬಲ್ ಬೈ ದಿ ಸ್ಟಾಫ್ ಆರ್ಟಿಸ್ಟ್ ಆಫ್ ಆಕಾಶವಾಣಿ. ಇನ್ ಟುಡೇಸ್ ಪ್ರೋಗ್ರಾಮ್ ಯು ವಿಲ್ ಬಿ ಲಿಸ್ನಿಂಗ್ ಟು ದಿ ಕಾಂಪೊಸಿಷನ್ಸ್ ಆಫ್ ಶ್ಯಾಮಶಾಸ್ತ್ರಿ. ಇನ್ ದಿ ಬಿಗಿನಿಂಗ್ ಲೆಟ್ ಅಸ್ ಲಿಸನ್ ಟು ಅ ಸ್ವರಜತಿ, ರಾವೆ ಹಿಮಗಿರಿ ಕುಮಾರಿ ಇನ್ ತೋಡಿರಾಗ ಆದಿತಾಳ.

ಇನ್ನು ಮುಂದೆ ಕೇಳಿ ಕಾಮಾಕ್ಷಿ, ಭೈರವಿರಾಗ, ಮಿಶ್ರ ಛಾಪುತಾಳ. ನೌ ಲೆಟಸ್ ಲಿಸನ್ ಟು ಕಾಮಾಕ್ಷಿ ಸೆಟ್ ಟು ಭೈರವಿರಾಗ ಮಿಶ್ರ ಛಾಪುತಾಳ.

ಇನ್ನು ಮುಂದೆ ಕೇಳಿ ಪಾರ್ವತಿ ನಿನ್ನು, ಆದಿತಾಳ ತಿಶ್ರ ನಡೆಯಲ್ಲಿ ಕಲ್ಗಡ ರಾಗದ ರಚನೆ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಅನ್ ಇನ್ಸ್ಟ್ರೂಮೆಂಟಲ್ ಎನ್ಸೆಂಬಲ್ ಬೈ ದಿ ಸ್ಟಾಫ್ ಆರ್ಟಿಸ್ಟ್ ಆಫ್ ಆಕಾಶವಾಣಿ. ಕನ್ಕ್ಲೂಡಿಂಗ್ ದಿ ಪ್ರೋಗ್ರಾಮ್, ದೇ ನೌ ಪ್ರೆಸೆಂಟ್ ಪಾರ್ವತಿ ನಿನ್ನು, ಸೆಟ್ಟು ಕಲ್ಗಡ ರಾಗ, ಆದಿತಾಳ ತಿಶ್ರ ನಡೆ.

0: ಕೇಳುಗರೆ, ಇದುವರೆಗೂ ನಿಲಯದ ಕಲಾವಿದರಿಂದ ವಾದ್ಯವೃಂದ ಆಲಿಸಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಆನ್ ಇನ್ಸ್ಟ್ರುಮೆಂಟಲ್ ಎನ್ಸೆಂಬಲ್ ಬೈ ದಿ ಸ್ಟಾಫ್ ಆರ್ಟಿಸ್ಟ್ ಆಫ್ ಆಕಾಶವಾಣಿ. ದಿಸ್ ಪ್ರೋಗ್ರಾಮ್ ವಾಸ್ ಕಂಪೈಲ್ಡ್ ಅಂಡ್ ಪ್ರೊಡ್ಯೂಸ್ಡ್ ಇನ್ ದ ಸ್ಟುಡಿಯೋಸ್ ಆಫ್ ಆಕಾಶವಾಣಿ ಬೆಂಗಳೂರು.
1: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ, ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
2: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಶ್ರೀ ಅಯ್ಯಪ್ಪಯ್ಯ ಹಲಗಲಿಮಠ್. ರಾಗ್ ಲಲತ್, ಖ್ಯಾಲ್ ವಿಲಂಬಿತ್ ಏಕ್ ತಾಲ್, ರೈನ ಕಾ ಸಪನಾ, ಧೃತ್ ತೀನ್ ತಾಲ್, ಭವಂದಾ ಯರದಾ ಭೋಬನಾ.
3: ಅಬ್ ಆಪ್ ಸುನೆಂಗೆ ಶ್ರೀ ಅಯ್ಯಪ್ಪಯ್ಯ ಹಲಗಲಿಮಠ್ ಕಾ ಗಾಯನ್. ರಾಗ್ ಲಲತ್, ಖ್ಯಾಲ್ ವಿಲಂಬಿತ್ ಏಕ್ ತಾಲ್, ರೈನ ಕಾ ಸಪನಾ, ಧೃತ್ ತೀನ್ ತಾಲ್, ಭುವಂದಾ ಯರಂದಾ ಭುವನಾ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಚಿತ್ರಾಲಿಂಗಂ ಅವರಿಂದ ವೀಣಾವಾದನ. ಮೃದಂಗ ಸಹಕಾರದಲ್ಲಿ ವಿದ್ವಾನ್ ಬಿಎನ್ ಚಂದ್ರಮೌಳಿ. ಮೊದಲಿಗೆ ನೀ ದಯರಾದ ಆಂಧೋಳಿಕ ರಾಗದ ವರ್ಣ ಆದಿತಾಳದಲ್ಲಿದೆ, ರಚನೆ ಜಿಎನ್ ಬಾಲಸುಬ್ರಹ್ಮಣ್ಯಂ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಂ ವಿ ಬ್ರಿಂಗ್ ಯು ವೀಣಾ ರಿಸೈಟಲ್ ಬೈ ಚಿತ್ರಾಲಿಂಗಂ. ಶಿ ಇಸ್ ಅಕಂಪನೀಡ್ ಆನ್ ದ ಮೃದಂಗಂ ಬೈ ವಿದ್ವಾನ್ ಬಿಎನ್ ಚಂದ್ರಮೌಳಿ. ಟು ಬಿಗಿನ್ ವಿತ್ ವರ್ಣ ನೀ ದಯರಾದ, ಸೆಟ್ ಟು ಆಂಧೋಳಿಕ ರಾಗ ಆದಿತಾಳ, ರಿಟನ್ ಬೈ ಜಿಎನ್ ಬಾಲಸುಬ್ರಹ್ಮಣ್ಯಂ.

ಇನ್ನೀಗ ಗಜಾನನ ಲಲಿತದಾಸರ ರಚನೆ ಜಗನ್ಮೋಹಿನಿ ರಾಗ ರೂಪಕ ತಾಳದಲ್ಲಿದೆ. ನೌ ಅ ಕಂಪೋಸಿಷನ್ ಆಫ್ ಲಲಿತದಾಸ ಸೆಟ್ ಟು ಜಗನ್ಮೋಹಿನಿ ರಾಗ ರೂಪಕ ತಾಳ ಗಜಾನನ.

ಅನಾಥಡನು ಗಾನು ತ್ಯಾಗರಾಜರ ಕೃತಿ, ಜಿಂಗಲರಾಗ ಆದಿದಾಳ. ಅನಾಥಡನು ಗಾನು ರಿಟನ್ ಬೈ ತ್ಯಾಗರಾಜ, ಸೆಟ್ಟು ಜಿಂಗಲರಾಗ ಆದಿದಾಳ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರಾಲಿಂಗಂ ಅವರಿಂದ ವೀಣಾ ವಾದನ ಆಲಿಸುತ್ತಿದ್ದೀರಿ. ಮೃದಂಗ ಸಹಕಾರದಲ್ಲಿ ಬಿಎನ್ ಚಂದ್ರಮೌಳಿ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಕೇಳಿ ಪಾಹಿ ಜಗಜ್ಜನನಿ ವಾಚಸ್ಪತಿ ರಾಗ ಆದಿತಾಳದಲ್ಲಿದೆ ಸ್ವಾತಿ ತಿರುನಾಳರ ರಚನೆ. Dear listeners, you are listening to Veena Recital by Chitralingam. She is accompanied on the mridangam by Vidwan B.N. Chandramouli. Continuing the program, now Pahi Jagajjanane, set to Vachaspati Raga Adithala, written by Swati Thirunal.

ನಾರಾಯಣ ತೀರ್ಥರು ಬರೆದಿರುವ ಕಲ್ಯಾಣ ಗೋಪಾಲಂ ಸಿಂಧುಭೈರ ವಿರಾಗ ಖಂಡಚಾಪುತಾಳದಲ್ಲಿದೆ. ನೌ ಅ ಕಾಂಪೋಸಿಷನ್ ಆಫ್ ನಾರಾಯಣ ತೀರ್ಥ ಸೆಟ್ ಟು ಸಿಂಧುಭೈರ ವಿರಾಗ ಖಂಡಚಾಪುತಾಳ ಕಲ್ಯಾಣ ಗೋಪಾಲಂ.

ಇದುವರೆಗೂ ಚಿತ್ರಲಿಂಗಂ ಅವರಿಂದ ವೀಣಾವಾದನ ಆಲಿಸಿದ್ರಿ. ಮೃದಂಗ ಸಹಕಾರ ನೀಡಿದವರು ವಿದ್ವಾನ್ ಬಿಎನ್ ಚಂದ್ರಮೌಳಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program, you just heard Veena recital by Chitralingam. She was accompanied on the Mridangam by Vidwan B.N. Chandramouli. This program is a contribution of Akashwani Bengaluru, anytime, Indian music.